Cheri gbogbo idile te tin gbo mi lasiko yi. E ja mu kini kan forgiveness e ja mu dani. A mo sera wa ni a si mo bera wa. Mo to ba ti ni